ಸಾರಸ್ವತಿ ಸಂತಜನಾ ಮಿಳ್ಕುರು ವಿಚಾರ ಕ್ಷಮಣಾಮಧಾರ ಪಾವ ಸ್ವಾಮಿ ವಿಸಾರು ಚರಣ ಕಮಾರ ಕಾರಣ ಕಾರಣ ಸುಬ್ರ ಸಮ್ರಾತ್ ದೃಢ ಕಲ ಗಹೋ ನಾಮ ಹರವಾತ ತನ್ ಸಂಚೋ ಭಗವಂತ ಸಂಜನ ಕರ ನಿರ್ಮಲ ಮಹಂತ ಏಕಾಸರಾಕುಮಣ ಸರ್ವರೋಗ ನಾಳ ಮಿಡಿದ ಸನ್ಕುಚಾರ ಕುಂಡ